ತಾತಿಯಹುಂ ದದಿ ಖಬರಿನ ಚಿರಾಶಿದೈತ ಸುನ್ನತುಲ್ ಅವ್ವಲೀನ ತರೀಕದಳುಂಬನು ಔ ಯತಿಯಹುಮುಲ್ ಅಜಾಬು ಯಾರಾಶಿದೈತ ಅಜಾಬು ಕುಬುಲನ್ ಮಹಾಮಹೋ.

ಗೋರ ಕಲಾರ್ಷಕನ ಒಲೆಪು ಹೇಗೆ ನತ್ತ ಗೋರ ಕಲಾರ್ಷಕನ ಒಲೆಪು ಹೇಗೆ ನತ್ತ ಲಮಾನ ಸುಗ್ವಾಡೆ ನೂರ್ ಗಮ ಶರ್ಮೆಗೆ ನತ್ತ ಗೋರ ಕಲಾರ್ಷಕನ ಒಲೆಪು ಹೇಗೆ ನತ್ತ ಲಮಾನ ಸುಗ್ವಾಡೆ ನೂರ್ ಗಮ ಶರ್ಮೆಗೆ ನತ್ತ ಝರೆ ಝರೆ ಶ್ವಿಲಾಳೆ ಝಡ್ಗ್ಯಾ ಸಬ್ರೆಗೆ ನತ್ತೋ ಪಜಳಕ ಪರ ಯಾರ ಪಚಾ ಹುಗೆಗೆ ನತ್ತ ಝರೆ ಝರೆ ಶ್ವೇಲಾಳೆ ಝಡ್ಗ್ಯಾ ಸಬ್ರೆಗೆ ನತ್ತೋ ಪಜಳಕ ಪರ ಯಾರ ಪಚಾ ಹುಗೆಗೆ ನತ್ತೋ ಜಮಾ ದಝಳಪ ವಹು ಗಮ ಮಡೆಗೆ ನತ್ತೋ ಅಸವೆ ಖೋಬ್ರಾ ಗಲೆ ಉದಕ್ಕೆಗೆ ನತ್ತ ಪಜಳ ಕಾಫರ ಯಾರ ಪಚಾ ಹುಗೆಗೆ ನತ್ತೋ ಜಮಾ ದಝಳಪ ವಹು ಗಮ ಮಡೆಗೆ ನತ್ತೋ ಹಸವೆ ಖೋಬ್ರಾ ಗಲೆ ಉದಕ್ಕೆಗೆ ನತ್ತೋ ಜಮಾ ಜಮಾ ಸಾಗಾನು ಕೆ ಜಮಾ ಹೆರೆಗೆ ನತ್ತ ಏ ಜಮಾ ಸಾಗಾನು ಕೆ ಜಮಾ ಹೆರೆಗೆ ನತ್ತ ಜಮಾ ಜಾರ್ ವಖಲೆ ಝಕರ ಹೇಗೆ ನತ್ತೋ ಒಲೆ ಜಮಾ ದ ಖಾಲ ಖಬರೆಗೆ ನತ್ತ ಗೋರ ಗೋರ ಕಲಾರ್ಷಕನ ಒಲೆ ಪೋಹೆಗೆ ನತ್ತ ಲಮಾನ ಸಗ್ವಾಳೆ ನೋರ್ ಗಮಾ ಶರ್ಮೆಗೆ ನತ್ತ ಜಮಾ ಸಾಗಾನು ಕೆ ಜಮಾ ಹೆರೆಗೆ ನತ್ತ ಏ ಜಮಾ ಜಾರೋ ಖಲೆ ಝಕರ ಹೇಗೆ ನತ್ತ.